ಎತ್ತಿ ಚುಟ್ಟಿ ನಾಲು. ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕೀ ಫತಿಹ್.